ಶ್ರೀಮನ್ನಭೀಷ್ಟವರದಾಖಿಲ ಲೋಕಬಂಧೋ ಶ್ರೀ ಶ್ರೀನಿವಾಸ ಜಗದೇಕ ದಯೈಕ ಸಿಂಧೋ ಶ್ರೀದೇವತಾ ಗೃಹ ಭುಜಾಂತರ